ಮನಃ ಶಿವ ಸಂಕಲ್ಪಮಸ್ತು. ಶುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕ ಧೂಮ್ರಕೇತುರ್ಗಣಾಧ್ಯಕ್ಷೋ ಭಾಲಚಂದ್ರೋ ಗಜಾನನ ಸಂಕಲ್ಪಮಸ್ತು. ಶುಮುಖಶ್ಚೈಕದಂತಶ್ಚ ಕಪಿಲೋ